ನಮ್ಮ ದಿಧಿ ಹಣಕ್ಕೆ ನೇಪಾಕದಲ್ಲಿ ಅಂತ ಬೇಡ ತೋರಿಸ್ತಾರೆ ಬೇಡ ಹೇಳ್ತಾರಲ್ಲ ಆಗಿತ್ತು ಹಣಕ್ಕೆ ಪೂರ ಅಜ್ಜಿ ಅಂತಂದ್ರೆ ಕಾಣಿಸಿಂತ ಬರ್ತು.